ಸಪಸರಿ ಗಣಿಪ ಸಾಸರಿ ಗಗ ಪಾಪ ರಿಣಿ ಸಾಸರಿ ಗಗ ಗ ಪಾಪ ಪಗ ಪರಿಸ ಪರಿಸಾನಿ ಸಾಸ ರಾಗ ತಾಳ ಸುದಿಲಯ ಸಂಗಮಂ ಸಂಗೀತಂ ಸಂಗೀತಂ ರಾಗ ತಾಳ ಸುದಿಲಯ.